0: ಮಾಡದೇರಾ ಪ್ಲೇಸು.
1: ಇನ್ನು ಮಾರಿ ಎಲ್ಲ ಕೊಟ್ಟಿ ಪೆಂಚ್ ತರ ದೋಸು.
0: Hey, don't stop dancing. Punagalu loading.